ಜನೋ ಯಾವ ಸಾಕಿಯ ಪಮಾನ ನಮೋಷ್ಯಾಮೇ ಯಮೋ ಓನ್ ಮಾನ್ ಲಾವೇ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ ಹಯ

ಜನಗಣೋ ಯಾವ ಸಾಕಿಯ ಪ್ರಮಾಣೋಷ್ಯಾಮೇ ಯಮೋ ಓನ ಮಾಕ್ಷವನ್ಲವ ಹೇತೆ ಹಯ ಹಯ ಹಯ ಹಯ